ಆಕಾಶವಾಣಿ ಇಂಫಾಲ್ ಹೌಸಿಕ್ ಅಯುಕ್ ಪುಂಗ್ ಮಂಗಾಗ ಮಿನಿಟ್ ಕುಂತ್ರಾತರೇ ಚಟ್ಲೆ ಸಂದೋಕ್ಚರಿ ಯಕಾಯ್ರೋಲ್ ನಾಸಿಗಿ ಯಕಾಯ್ರೋಲ್ಗೆ ಅಹನ್ಬದ ತಾಬಿರಸಿ ನಿಂಗ್ ಥೌಸಂ ಬೋರ್ ಚಾನ್ಸಿಂಗ್ ನಸಕ್ಪ ಪೇನಾ ಯಕಾಯ್ರೋಲ್.

ಮೆಘರ್ ಚಾಮ ಅಹುಂ ದಸ್ಮಿಕ್ ಮಂಗಾದ ಸಂದುಕ್ಚರಿಬ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ದಗಿನಿ ಅದೊಮ್ನ ಥರಂ ತಾವಿರಿಬಸಿ ಹೌಸಿಕ ಮುಗ್ ಪುಂಫಮಸ್ತ ಪೂಜರಕ್ಲಿ ಸೀದೆಹಿದಾಗ್ ನಸಿಗೆ ಸೀದೆಹಿದಾಗ್ತ ಪೂಜರಕ್ಲಿ ನಾತೋನ್ ಫುನ್ಬ ಅಮದಿ ಲೋಕ್ ಥೊಂಬ ಅಮದಿ ಮಸ್ಸಿಗೆ ಲಾಯಿಂಗ್ ಸೈನಸೈಟಿಸ್ ಅಂಡ್ ಕಫ್ ನಾತೋನ್ ಫುನ್ಬ ಅಮದಿ ಲೋಕ್ ಥೊಂಬ ಮಸಿಗೆ ಮರುವ ಖುದಂ ಖರದಿ ನಾತೋನ್ದ ಇಸಿಂಗುಂಬ ಮಹಿ ತೋಯ್ನ ತಾವ ಹಕ್ಚಾಂಗ್ದ ಚಿಕ್ಪ ನಾವ ತೌಗನ್ಬಗಿ ತೌಗನ್ಬ ಲೋಕ್ ಲುಂಬು ತೋ ಕೋಕ್ ಲುಂಬ ಲೋಯ್ನ ಲಾಯ್ಹೌ ತೌಬ ಚಾಕ್ ಲಾಮ್ದಬ ಅಮದಿ ಚಾವದ ಮಹೌ ಖಂಗ್ದಬ ನಾತೋನ್ ಫುನ್ಬ ಹೌರಕ್ಪದ ಸೋರ್ ಚಾವ್ನ ಚಾವ್ನ ಹೋನ್ಬ ಹೌರಿ ನತ್ರಗಸು ಹಕ್ತಿ ತೋಯ್ನ ಖಲ್ಲಿ ತಸೇಂಗ್ಬದಿ ಹಕ್ಚಾಂಗ್ ಮನುಂಗ್ದ ಚನ್ನದ್ರಬ ಫತ್ತವ ಮಹಿ ಮನೈ ಕಯಾನ ಸೋರ್ಗಿ ಮರಿ ಲೈನಬ ಹಕ್ಚಾಂಗ್ ಕಯಾತ್ಸಿಂಗ್ದ ನಪ್ಸಿಂದುನ ಲೈರಬ ಮತಂದ ನಪ್ತಿನ್ ಚೋಬ ಲೋಯ್ನ ಲೋಕ್ ಖೂದುನ ಲೋಕ್ ಓಯ್ನ ಪುಥೋರಿ ಮರೋಯ್ಬ ಹೌರಕ್ಫಂದಿ ಚಾವದ ಹೆಂಜಿನ್ನ ತೋಯ್ನ ಚಾರಕ್ಪ ಅಮಾಂಗ್ಬ ಲಿಕ್ಪ ಅಯಿಂಗ್ಬ ಇಸಿಂಗ್ ನುಂಗ್ಸಿತ್ತ ಕುಯ್ನ ಲೈರುಬದಗಿಸು ಓಯ್ಬ ಯಾಯ್ ಅತೋಪ ಅಮನ ಮಿಯಾಮ್ ತಿನ್ಬ ಕೈಥೆಲ್ ಪೋಟ್ಲಕ್ತ ಚಂಗ್ಬ ಅಮೋಟ್ಪ ಉಫುಲ್ ಅಮೋಟ್ಪ ಉಫುಲ್ ಥಾಂಗ್ಬ ನತ್ರಗ ಮೈಖು ಮರಕ್ತ ಥವಕ್ ಸೂಬ ಮಿಯೋಯ್ಸಿಂಗ್ದಸು ಒಯ್ಗಲ್ಲಿ ಮರುವೊಯ್ನ ಸೋರ್ ಹೊಂಜಿನ್ಬದ ಅಮೋಟ್ ಅಕಾಯ್ ಚಂಗ್ಬ ಲೋಯ್ನ ಹಕ್ಚಾಂಗ್ದಗಿ ಅಹೆನ್ಬ ಚುಂಬಂಗಮ್ದ್ರವ ಪ್ರೋಟೀನ್ ಅಮದಿ ಕಾರ್ಬೋಹೈಡ್ರೇಟ್ನ ಹೇನ ಲೈಸಿಲಕ್ಲಬ ಮತಂದ ಸೋರ್ ಹೋನಬಗಿ ಕಯಾತ ಸಿಗಿನ ಮತೇಂಗ್ನ ಮಪಾಂದ ಪುಥೋರಕ್ನವ ಹೊನ್ನಜರಕ್ಪನಿ ಮಸಿಗೆ ಲಾಯೇಂಗ್ ಅರುಂಬ ಇಸಿಂಗ್ ಥಕ್ತುನ ಚರ ಹೆಂದೋಪ್ಪ ಎನೆಮಾ ತೌಥೋಕ್ಪ ಲುಂಬು ಲುಂಬು ಸಾವ ಇಸಿಂಗ್ದ ಥುಮ್ ಖರ ಯಾನದುನ ಥಕ್ಚಿಲ್ಲಗ ಒಥೋಕ್ಪ ಖೋಂಗ್ ಇಸಿಂಗ್ ಅಸಾಬದ ತಿಂಗ್ಬ ಹುಮಾಂಗ್ ಗಾಂಥೋಕ್ಪ ಅಸಾವ ಇಸಿಂಗ್ ಮನಿಲ್ದ ಸೋರ್ ಹೊಂಜಿನ್ಬ ಥವಾಕ ಮದಿಂಗಕ್ತ ಫಿ ಅಚೋಟ್ಪ ಯೇತ್ಪ ಹೈನಿಂಗೈ ಲೈತನ ಫೈ ಮಸಿ ತೌಬನ ಖುದಕ್ತ ಪೊಥಾವ ಫಂಗಿ ಚೆಕ್ಸಿಲ್ ಹೌದ್ರಬದಿ ನತ್ರಗ ಚಿಂಜಾಕ್ನ ನಿಂಥಿನ ಯಂಗ್ ಹೌದ್ರಗದಿ ಅರೂಬ ಒಯ್ರಕ್ಕಲ್ಲಿ ಲೈನಾಸಿಂಗ್ ಅಸಿ ನಾಬ ಹೌರಕ್ಲಬದಿ ಖುದಕ್ತ ಚೆಕ್ಸಿನ್ ಥೌರಾಂಗ್ ಲಖೊಟ್ ಹೌಗದವನಿ ಚರ ಹಿಂದೊಪ್ಪ ಗಮ್ದ್ರಗನ ಹಂಥನ ಚಾಬ ಕ್ಯಾಲೋರಿ ವಾಂಗ್ಬ ಚಿಂಜಾಕ್ಸಿಂಗ್ ಯಾರಿಬ ಮಖೈ ಥದೊಕ್ಪ ಹುಮಾಂಗ್ ತಾವ ಯಾವ ಛಾಜೆಲ್ಸಿಂಗ್ ಖರ ಖರ ತೌಬ ಅರುಂಬ ಅಸೌಬ ಇಸಿಂಗ್ ಮರಾಂಗ್ ಕಾಯ್ನ ಥಕ್ಪ ಫ್ರೀಜ್ದ ಥಂಬ ನತ್ರಗ ಅಯಿಂಗ್ಬ ಪೋತ್ ಚಜಿಕ್ ಮೊಯ್ದಾಮದಿ ಚಿನಿನ ಸೇಂಬ ಪೋತ್ ಸಂಗೋಮ್ ಯಾರಿಬ ಮಖೈ ಸಿಜಿನರೊಯ್ದವನಿ ಲೈಹೌ ಲೈನಾ ಅಸಿ ನಾರೆ ನತ್ರಗ ನಾಗದವ್ರೆ ಹೈಬಗಿ ಖಂಗ್ನಬ ಲಾಯೋಂಗ್ಸಿಂಗ್ದಿ ಹಕ್ಚಾಂಗಿ ಮೈಸಾ ಹಿಂಗಲಕ್ಪ ಕೋಕ್ ಲುಂಬ ಲೋಯ್ನ ಹಕ್ಚಾಂಗ್ ಸಾಗಲಕ್ಪ ಹಕ್ಚಾಂಗ್ ಥಿಂದೋಕ್ನ ಚೋಕ್ಥಬ ಚಿಂದ ಲೈದ ಸಲೈಬಾನ್ ಕಾಬ ಹೆಲಕ್ಪ ಚಾನಿಂಗ್ಬ ಹಂಥರಕ್ಪನಿ ಮಸಿಗೆ ಲಾಯಂಗ್ ಖರದಿ ಖುದಕ್ತ ಚರ ಹಿಂದೊಕ್ಪ ಚರ ಹೇಲಿಂಗೈದ ಇಸಿಂಗ್ ಅರುಂಬ ಮರಾಂಗ್ ಕಾಯ್ನ ಥಕ್ಪ ಚಂಪ್ರ ಖರ ಸುಂಜಿನ್ಬ ಎನೆ ಮಾತೌದನ ಫತ್ತಬ ಲೋಕ್ಥೋಕ್ಪದ ಮತೇಂಗ್ ಪಾಂಗ್ಬ ಪುಕ್ತ ಮದಿ ಲೈಬಕ್ತ ಲೈಖೋಮ್ ಥೋಂಬಿಬ ಮಿನಿಟ್ ಕುನ್ ಕುಂಥ್ರ ನೋಂಗ್ಮಗಿ ಅನಿರ ಹುಮ್ಲಕ್ ತೌಬ ಫೈ ಪುಕ್ ಅಮದಿ ಥವಾಕ್ತ ಫಿ ಅಚೋಟ್ಪ ಯೇತ್ಪ ಪುಂಗ್ ಅಮದಗಿ ತಾದನ ಯೇತ್ಪ ನುಂಥಿಲ್ ಅಮದಿ ತುಮ್ಲಂದಾಯ್ದ ತೌಬ ಫೈ ಮಸಿನಿ ಮಸಿಗೆ ಸೀದೈದಾಗ್ತ ಥಂಜಕಿಬ ನಾತೋನ್ ಫುನ್ಬ ಅಮದಿ ಲೈಹೌ ಮಸಿಗೆ ಲಾಯೇಂಗ್ ಸಿಂಗ್

0: ವಿವಾಸಿ ಮ್ಯಾಮ್ ಭಗವಾನ್ ಶ್ರೀ ಕೃಷ್ಣನ ಲುಚಿಂಗಗ ಸೂರ್ಯ ಗ್ರಹಣ ಗೆ ಮತಮ ಮದ ಸರೋವರದ ಸ್ನಾನ ಗೆ ಲಾಪು ಮಟಮ ದ ಬ್ರಜವಾಸಿ ಮ್ಯಾಮ್ ಥೆಗ್ನವದ ಬ್ರಜವಾಸಿ ಮ್ಯಾಮ್ ನ ಯಾಮ್ ನುಂಗ್ಸಿನ ಭಗವಾನ್ ಶ್ರೀ ಕೃಷ್ಣ ಜಿ ರಥದ ಹಾಪಗ ವೃಂದಾವನ್ ತಾನ ಚಿಂಗಗ ಪೂಖಿವಗಿ ಥೌರಂ ದುಬು ನಿಂಗ್ಸಿಂಗ್ ಬೋಯ್ನ ಪಾಂಗ್ಠೋಪ ಥೌರಂ ನಿ ಕಾಂಗ್ ಗೆ ಥೌರಂ ಸಿ ಸ್ಕೋನ್ ಮಣಿಪುರ್ ಗೆ ಒಯ್ನ ಹಂತ ಕಿ ಕಾಂಗ್ ಸಿದ ಯೂತ್ ಓರಿಯಂಟೆಡ್ ಕಾಂಗ್ ನಿ ಯೂತ್ ಫೋಕಸ್ ತೋಬಗಿ ಮರಂ ಸಿ ಸಮಾಜ ಮ ಕೊನೆ ಚೌಕರನ್ಬ ನತ್ರಗ ಅಚುಂಬ ಡಿರೆಕ್ಷನ್ ದ ಸಮಾಜ ಮ ಪುರಪ್ಪ ಹೈವಸಿದ ಯೂತ್ ಸಿಂಗ್ ಯಾನ್ ಚೌಬ ರೋಲ್ ಲೈ ಯೂತ್ ಸಿಂಗ್ ಸೆ ಮೈದ ಅಕೋಯ್ನ ಅಕಾಡೆಮಿಕ್ ಎಜುಕೇಶನ್ ಲೋಯ್ನ ಲೋಯ್ನ ಸ್ಪಿರಿಚುವಲ್ ನಾಲೆಜ್ ಸಿ ಮೈಗ ವಾಖಲ್ ಲೋನ್ ಸಿದ ಕೊನೆ ಯಾನ್ ನೆಂಥಿನ ಕೊನೆ ವೆಲ್ ಟ್ರೇನ್ ತೌಬಿ ಹೋಗುವ ಮತಂದ ಸಮಾಜ ಸಿ ಯಾಮ್ನ ಕಾಣಬ ಚೌಕಟ್ಪ ಮೋಂಗ್ ಪುರಪ್ಪ ಗಮ್ಗನಿ ಹೈಬಸೆ ಅಕೋಯ್ಗೆ ಯಾಮ್ನ ಚೆನ್ನ ಥಾಜಬನಿ ಮಣಿಪುರದ ಚಟ್ನರಿಬ ಕಾಂಗ್ ಚಿಂಗ್ಬಗಿ ಫಜಬಸಿನ ಅಕೋಯ್ಗೆ ಲೈಜರಂಬ ಫಜರಬ ಮೈತೈಗೆ ನಾಕಿ ಚಟ್ನವಿಸಿಂಗ್ ಟ್ರೆಡಿಷನ್ ಜಿ ಮಾಹಂದನ ಮದುದು ಕಾಂಗ್ ಚಿಂಗ್ಬಗಿ ಥೌರಂ ಸಿದ ಹಾಕ್ಚಿಲ್ಲಗಿ ಖುದಮೊಯ್ನ ಕಾಂಗ್ಗೆ ಮಮಾಂಗ್ದ ಅಕೋಯ್ನ ಹೈರಾ ಸಿಂಗ್ ಕಚ್ಚರಗ ಅಕೋಯ್ನ ಮಸೀದ ಭಕ್ತ ವೈಷ್ಣವ್ ಸಿಂಗ್ನ ಭಗವಾನ್ಗೆ ಪ್ರಸಾದಂ ಖಜಿಕ್ತಂ ಫಂಜೌರವದಿ ಹಾಯ್ನ ಮುನ್ನಬಗಿ ಥೌರಂ ಕಾಂಗ್ಗೆ ನಾಕನ್ ನಾಕಂದ ಅಕೋಯ್ನ ಥೆಲಿಬ ಸತ್ರ ಸಿಂಗ್ ಪಿ ಸಿಂಗ್ ಖುದಿಮಕ್ಷ ಮೈತೈಗೆ ನಾಚಿ ಒಯ್ಬ ಅಕೋಯ್ಗೆ ಚನ್ನಬಿ ಸಿಂಗ್ ಯುಂಫಂ ಒಯ್ಬ ಪೋಸಕ್ ನಾಕ್ತನಿ ಪೋಸಕ್ ಸಿಂಗ್ ಸಿನ ಮಣಿಪುರ್ಗೆ ಕಾಂಗ್ ಸೆ ಅಕೋಯ್ನ ತೋಪ್ ತೋಪ್ನ ಫಜಬ ಸಕ್ತಂ ಅಮ ಪಿ ಅದುದುಗ ಜಗನ್ನಾಥ್ಪುರಿದ ಚಿನ್ನರಿಬ ಕಾಂಗ್ ಸಿದಗಿ ಭಕ್ತಿ ಒಯ್ಬ ಪೋಸಕ್ತೊ ಮಣಿಪುರದ ಚಿಂಗಿಬ ಕಾಂಗ್ ಸಿನ ತಹನ್ಬರ ಹಾಯ್ಬಸಿ ಅಕೋಯ್ನ ಥಮೊಯ್ದ ಫಾವ್ಬ ಗಮ್ಮಿ ಅಕೋಯ್ನ ಗಸಿ ಪಾಂಗ್ಥೋಕ್ಚರಿಬ ಕಾಂಗ್ಲೆನ್ಗೆ ಥೌರಂ ಸಿನ ಭಗವಾನ್ ಜಗನ್ನಾಥ್ ಬಲಭದ್ರ ಅಮಸುಂಗ್ ಸುಭದ್ರ ಮಹಾರಾಣಿ ಹೋಮ್ನ ಪೆಂಡಿದನ ಮಣಿಪುರದ ಲೈರಿಬ ಮ್ಯಾಮ್ ಕಿವಿಕ್ತ ಪುನಿಂಗ್ ಲೈತಾವ ಶಾಂತಿ ಪುರಪ್ಪ ಹಾಯ್ಬದು ಒಯ್ರಸಿನು ಹಾಯ್ಬಸಿ ಥಮ್ಜರಿ
1: ಜವಾಹರಲಾಲ್ ನೆಹರು ಮಣಿಪುರ್ ಡಾನ್ಸ್ ಅಕಾಡೆಮಿನ ಸಿಂಧುನ ಜುಲೈಗೆ ತಾಂಗ್ ಕುನಿಥೊಯ್ದ ರಥ ಯಾತ್ರಾ ಫೆಸ್ಟಿವಲ್ ಪಾಂಗ್ಥೋಕ್ಪಗಿ ಪಾಂಡಂಗಿ ಮತಾಂಗ್ದ ಜವಾಹರಲಾಲ್ ನೆಹರು ಮಣಿಪುರ್ ಡಾನ್ಸ್ ಅಕಾಡೆಮಿ ಡಿಪಾರ್ಟ್ಮೆಂಟ್ ಆಫ್ ಚೊಲೋಮ್ದ ಪೋಸ್ಟ್ ಗ್ರಾಜುಯೇಟ್ ವಿಸಿಟಿಂಗ್ ಗುರು ಒಯ್ವಿರಿಬ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡಿ ಶ್ಯಾಮ್ಚಾ ನಿಂಗ್ಥೌಜಮ್ನ ಫೊಂಗ್ದೋರಪ್ಪ ವಾಫಂ ತಾಹಂಜರಿ
2: ಅದನ್ನ ಮರಂ ಒಯ್ದನ ಹಲ್ಲಮ ಲೈರಿಂಗ್ ಮತಂದ ಲೈಕೈ ಲೈಕೈಗಿ ಮಾಂದೋಪ್ ಸಿಂಗ್ದ ಗೈದಿಯ ಫೋಂದನ ಕೋಬಾಯ್ ಸೈ ತೋರಂದನ ಮಾಂಗರಾವ ಅದು ಬು ಹಿಂಕನಬ ಇದಮಕ್ತ ಕರಿ ಕರಿ ದೌಶಿಗೆ ಹೈವಗಿ ಪಾಂಡಮ್ದ ಕೋಯ್ನ ಸುಮಾಯನ ಪಾಂಗ್ಥೋಕ್ಷಬ ಅದು ಫಿಸೇಬನಿ
3: ಸಿದ ಕುಬಾಕ್ ಇಸೈ ದೈತ ಯಾವರಿಬ ಸಿಂಗ್ ಸೆ ಸಿಗಿ ಸಿನ ಬಿನಿಂಗ್ ಬ ಮೆಸೇಜ್ ಸಿನ ಕರಿ ವರಬನೋ ಜಾ
2: ಆ ಕುಬಾಯ್ ಇಸೈ ಹೈವಸಿನ ಮಥುರಾ ಬಿರುಹೆ ಕವಿ ಕಂಗ್ಸನ ಕೋಯ್ಗಿ ಧನುಜಾಕ್ ಜೈಗೆ ತೌರೆರಗ ರಾಮಕೃಷ್ಣ ನಿಶಿ ಹಾನನ ಬೀದಮಕ್ತ ಬಂದ ಅಕೂರ ಥಾರೈ ಅಕೂರ ಲಾಯ ಕೃಷ್ಣ ಲೌ ಲಾಯ ಹಾಯ್ರಿ ಪ್ರಜಾವಾಸಿ ಮಯಾಮ್ಸಿನ ಸತ್ಕಿದನಬ ತೌವ ಅದಗಿ ಗೋಪಿ ಸಿನ ಇಬು ಸತ್ಕಿದನಬ ಹಾಯ್ದನ ಖಾಂಬ ಮಾಂಗ್ದ ಥತ್ಪ ಸಾಕಾ ಪಾಯ್ಬ ಅಶಿವು ಕರಿ ಕವಿ ಮಥುರಾ ಬಿರೋಹೆ ಕವಿ ಗೋಪಿ ಸಿಂಗ್ ವಾಗಿಬ ಗೋಪಿ ಸಿಂಗ್ ಮಾನ ಇಬು ಸಖಿ ತೌರೆ ವಾಬಗಿ ಅಮದುಗಿ ಲೈರಿಬ ನೊಮನ ಅದು ಅದು ಓಜಾ ಸಿಂಗ್ ಮಧುದ ಲಿಯಂಗ ಕುಬಾ ಇಸೈ ಹಾಯ್ದನ ಸಿನಿ ನಿ ತೌರಿ
3: ಅದು ಓಜಾ ಮಖಾ ತಾನ ಖಂಜನಿಂಗಿಬನ ಅಹೋಗಿ ನುಪಾಗಿ ಜೊಯ್ದೇಬ್ ಚೋಂಗ್ಬ ಜಾಲಿ ಜಗೋ ಇಸಿನ ಪಿನಿಂಗಿಬ ಅರ್ಥ ಸೆ ಕರಿ ವರಬನ
2: ಜೊಯ್ದೇಬ್ ಆಯ್ವಸಿ ಗಿಟ್ ಗೋವಿಂದ ದ ಯಾವಲ್ಬ ದಸವತಾರ ಸೆ ಮಸಿ ಥಿರಗ ಇಬುಗನ ಪೇಲಿ ಇಬುಗನ ಪೇನ್ ಬಗಿ ದಮಕ ತ ಕೋಯ್ನ ಮಸಿ ತೌ ಪಿ ಸಿಂಗ್ ನ ಮೈನ ಜೊಯ್ದೇಬ್ ಚೋಂಬ ಮತಂದ ಜಗ ಬೋಂದುಗಿ ಪ್ರಾರ್ಥನಾ ದ ಗೋವಿಂದ ಹೇ ಕೃಷ್ಣ ಗಾಯನ ತೋರ್ಕೋಸಿದ ನುಪಿ ಯಾಮ್ ಥೋಳಗ ಸಾಲಿಗ ಸಾಧನ ಸೈಗಿ ಹಾನ್ ಸಖಿಬ ಜೋದಿ ಸಖಿಬ ನುಪಾದೋಯ್ಬ
1: ನುಮಿತ್ ತರಾನಿ ಚುಮ್ನ ಸತಕಿಬ ರಥ ಯಾತ್ರಾ ಫೆಸ್ಟಿವಲ್ ರಂಗನಿಕೇತನ್ ಸೊಸೈಟಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮಣಿಪುರ್ ಕಲ್ಚರ್ ನಸು ರೂಪಮೋಹನ್ ಥಿಯೇಟರ್ದ ಪಾಂಗ್ಥೋಕಿ ಮಸಿಗೆ ಮತಾಂಗ್ದ ರಂಗನಿಕೇತನ್ ಗೆ ಚೇರ್ಮನ್ ಅಜಿತ್ ದಾಸ್ ನ ಅಸುಮ್ನ ಥಮ್ಲಕ್ಲಿ
4: ಫೆಸ್ಟಿವಲ್ ಸೆ ಕಾಂಗ್ ಸಿಂಗ್ಬಗಿ ಚನ್ನಬಿಸಿ ಶ್ರೀ ಮಂದಿರ್ ದಗಿ ಗುಂದಿಚಾ ಮಂದಿರ್ ದ ಗುಂದಿಚಾ ಸೆ ಜಗನ್ನಾಥ್ ಕಿ ಮಾದರ್ ಗಿ ಮಾಗಿ ಮಸೀಗಿ ಮಯುಮ್ನೆ ಅದು ಮೈ ಮೇದುದ ನುಮಿ ಮಾಪನಿ ಫೆಸ್ಟಿವಲ್ ತೋರೋಗ ಅದಗ ಅಮುಕ್ ಮಾಗಿ ಶ್ರೀ ಮಂದಿರ್ ದ ಹಲಕ್ಪ ಪುಣೆ ಯಾತ್ರಾ ಕಾಂಗ್ಲೆ ನಾಯ್ಸೆ ಮದುಗಿ ಮೋಂಗ್ ತೋರೋಗ ಅಕೋಯ್ ನಾನ್ ಹಾನ್ ಅಕೋಯ್ಗಿ ಮಂದಿರ್ ದಗಿ ಅಕೋಯ್ ಕಾಂಗ್ ಸಿಲೆಂಗ ಸಿಲೆಂಗ್ ಲೈರಕ್ ಅದನ ಮಸಿ ತಾಂಕುನ್ಮರಿ ಕಾಂಗ್ಲೆನ್ ಪುಣೆ ಯಾತ್ರಾ ನುಮಿಸಿದ ರಂಗನಿಕೇತನ್ಗಿ ಮಂದಿರ್ ದ ಲೈವ ಮಾಗಿ ಶ್ರೀ ಮಂದಿರ್ ದ ಮೋಂಗ್ಲೆ ಹಂದೊಯ್ನೆ ಅದನ್ನ ಮಧು ಹನ್ಗಿ ನುಮಿತ್ತುದ ಅಕೋಯ್ ಶ್ರೀದ ಪಂ ಶ್ರೀದಗಿ ಅಕೋಯ್ಗಿ ರೂಮ್ ಹೊಲ್ಗಿ ಅಜಾ ಮ್ಯಾಮ್ಸಿ ಉತ್ಸವ ಅಮ್ಮ ಮಸಿದಸು ಜಗನ್ನಾಥ ಅಮ ಲೈಯೇನ ಹಾಯ್ ಅದು ಮಧುಗಿ ಉತ್ಸವ ಸಿ ಪುಡಪ್ ತೊಗೊಂಡಿರೋಗ

ಮಥಂಗ್ ದಾಂಗ್ಜಿರಿಬೆ ವಾಚಪ್ ಮೆಸೇಸ್ ಅಸಿ ಉರಿಪೋಕ್ತಗಿ ಓಜಾ ಅಜಿತ್ ಅಮದಿ ಮೈರಾಬನ ಥಾವಿರಕ್ಪ ಮೆಸೇಸ್ ನಿ ತಾವಿ ನಿಂಗೆ ಹೈದುನ ಖನ್ಬಿರಕ್ಲಿ ಬಿ ಸೇಸಿನ ಅಸೆಂಬಿ ಮುಲಾನ ಸಕ್ಪ ಸಂಗ್ಲಾಕ್ಪ ಮಚೌ ಸರ್ಮನ ಸೈರೆಂಗ್ಬ ಮತಮಿ ಸೇಸಿನಿ ಸೇಕುದೋಲ್ ತಂಜರಿ ತಾವಿರಸಿ.

ತಹನ್ ಜಕ್ರಿ ಬಗ್ಗೆ ಕೆಸೈ ಸಖಿಬ ಸಿಂಗ್ ಉದಿತ್ ನಾರಾಯಣ ಮದಿ ಅಲ್ಕಯಾಗ್ನಿಕ್ ಮಥಂಗ್ದ ಮುಕ್ತಾ ಬಿರಸಿ ಕುಮಾರ್ ಶಾನುವ ಮದಿ ಅಲ್ಕಯಾಗ್ನಿಕ್ ಅನಿಪುನ್ನ ಸಕ್ಮಿನವ ಗೀತಮಾ.

0: ಇನ್ನೋ ಐ ಸಾತ್ತನಿಲ್ದ ಮೀಗಿ ಮಸಾವು ಪಾಡಬಹುದು. ತನಿಲ್
1: ಪಾಪುಂಗ್ ಐಬು ಕೌವಿಬಗೆ ಮೇಡಮ್.
2: ನಂಗ್ ಸಿಪ್ ಇಂಜಿನಾರ್ ಇಬೋಲ್ಗಿ ಮಯುಂ ಖಂಗ್ರ ಖಮೋ. ನಂಗ್ ಸಿಪ್ ಇಂಜಿನಾರ್ ಇಬೋಲಿ ಮಯುಂ ಖಂಗ್ರ ಖಮೋ. ನಂಗ್ ಸಿಪ್ ಇಂಜಿನಾರ್ ಇಬೋಲ್ಗಿ ಮಯುಂ ಖಂಗ್ರ
1: ಖಂಗ್ಯ ಪಾಪುಂಗ್
2: ಕಮ್ದೌನ ಖಂಗೋರಿ ಬಾ
1: ಇಮಾನ ಬಿಯಮನ ತಪ್ಪಿಬನೆ ಪಾಪು
2: ಕರಿ ನಮಾನಬಿ ಅಮನ ತಪ್ಪಿಬನೆ. ನಂಗ್ ಸಿಪ್ ಇಂಜಿನಾರ್ ಇಬೋಲ್ಗಿ ಮಚಾನು ಪಾಟು ನಂಗ್ ಉನ್ನ ಚಲುಬ್ರಾ ಖಮೋ. ಕರಿಗೆ ಕುಂದ್ರಿ ಖಮೋ. ನಂಗ್ ಸಿಪ್ ಇಂಜಿನಾರ್ ಇಬೋಲ್ಗಿ ಮಚಾನು ಪಾದು ಉನ್ನ ಚಲುಬ್ರಾ ಖಮೋ ಖಮೋ. ನಂಗ್ ಸಿಪ್ ಇಂಜಿನಾರ್ ಇಬೋಲ್ಗಿ ಮಚಾನು ಪಾಡು ಉನ್ನ ಚಲುಬ್ರಾ
1: ಚಲುಯಿ ಪಾಪು
2: ಚಲುಯಿ. ಶಿರೋ ಇಸಾ ಪೂಕ್ಷೆ ಮುಗಿ ಬಾಯಿಯ ಶಿರೋ ಕರಿಗಿನೋ ನಂಗ್ ನಮ್ಮಿಗೆ ಮಯು ಮಡು ಚಲಗ ನಂಗ ಸೆನ್ನೀರುಳಿವ ಮರಂ ಕರಿಗಿನೋ ಅಯ್ಯೋ ಉರುಳ ದೇವರ ಮುಖಕ್ಕೆ ಈ ವಾಕ್ಯ ಸೆನ್ ಮಸಾದು ಅಮುಖನ್ನು ಉನ್ನಬ ಯಾರೋ ನಂಗ್ ಲುಪಾಲ್ ಮಗಾಗಿಸೆ ನಂಗ್ ಲೋಕಲು ಇಸಾನು ಸಿಬಿನ್ ಜನರಿ ಬೋಲ್ಗಿ ಮೈ ಚಲುವುದು ಸಿದಿ ಕೆಸೆ ಊರ್ಬ ಹೇಗೋ ಕರಿಗಿಡೋ ನ ಕೊಯ್ ಒಪ್ಪಿ ಶಕ್ತಿ ನನ್ನ ಮಾನು ಕುಂದೊಪ್ಪಿ ನಂಬದಗಿ ನಶಿ ಪಾವದನ್ನ ಪಾಯಿನ ನಮ್ಮ ಲೈಕಿದ್ರೆ ಕಂಗಂದ ಬಮ್ಮ ಕೈ ಸಾವನ ಯೋಲಕ್ಕಿ ಬಿಡಿದೆ ನಕುಳಿ ನಮಗ್ಲ ಮಕ್ಕ ಮತ್ತ ಬದದ ಈ ಬಾನು ಪಾಯಿ ಲೈತಿರದ್ರ ಲೈಕ ಹೈಕೋದಿಗ್ ಜುಮ್ ತೋಗೋದಿಗ್ ಚಂದ್ರ ಈ ಚಾನಿಗಿ ನಮಗ್ ತನ್ನ ಓಣ ರಕ್ಕಿವ ಉಪಾಯಿ ಲೈತ್ರ ಮತ್ತೊಂದ್ರೆ ಇಪ್ಪಾಗಿ ಪಿಜಿ ನೀ ಸಿಂಗ್ಲು ಪಗೆ ಈ ಸಾಸಿ ನಮಗ್ ತನ್ನ ಲಕ್ಕಿ ಬಿಡಿದೆ ಇಪ್ಪಾಯಿ ಸಾಣಿ ನಮಗ್ ಹಿಂಗೆ ತುಂಬಿದೆ ಇಸಾಸಿನ ಸೌರಣ ಮತ್ತೊಂದು ಇಪ್ಪಾಗಿ ತೀರ್ಪಾಗದ್ರ ಕಲ್ಲಗ ಶಿವ ನಸೀನ ಬಾಯಿ ಪಂದ ಇಸಾನಿನ ಉಳಿ ಶಿವ
3: ಚುಮೆ
2: ಮಪ್ಪಾಮ ಉಜರಗಸು ಇಸಾಸಿಂಗಿ ಮನಿಂಗ್ ತುಂಗನ್ ಮಗಂದ್ರ ಬಂದು ಪಾಯಿನಿ ಇಪ್ಪಾಯಿ ಹುಮ್ಮಸದಲ್ಲೇ ಇರು ಬಗೆ ಆಟ ತೋಗ್ತೆ ಇಪ್ಪಾಗಿ ಪಂದ ಲಾಂದಿಯೇ ಐದಿನ ಕೊಯ್ ನಪ್ಪ ನತ್ರೆ ಇಸಾಹಸಿಗೆ ಮನೆ ತುಂಬ ಅಂದ್ರ ಬಣ್ಣಪ್ಪ ಇದನ್ನ ಕುಯಿ ನಪ್ಪ ಅನ್ನತ್ರಿ ಐ ಸಂಸಾರ ಸಿತ್ತು ಅದೋ ಐ ಕದ ಇದು ನಮ್ಮ ಚಕ್ರ
1: ಬಾಬು.

0: ಆಕಾಶವಾಣಿ ಇಂಫಾಲ್ ಹೌಸಿಕ್ ನುಮಿದಾಂಗಿ ಪುಂಗ್ ಮಾಪಂತಾರೆ ಮಣಿಪುರಿದ ಪಾವ್ ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ನಿಂಗ್ಥೋಕೊಂಗ್ಜಂ ಸುನಿನ ಪಾವು ಪಜರಿ. ಕಾರ್ಗಿಲ್ ವಿಜಯ ದಿವಸ್ ಹಯೆಂಗ್ ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ ಲೈಬ MSFDS ಕಿ ಆಡಿಟೋರಿಯಂ ದ ಪಾಂಗ್ಥೋಕ್ಲಗನಿ. ಥರಮದುದ ರಾಜ್ಯಪಾಲ್ ಅಜಯ್ ಕುಮಾರ್ ಭಲ್ಲಾ ಅಮದಿ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ ಚಾಂದ್ ಸಿಂಗ್ ಸರುಪ್ ಯಾಗನಿ ಹರಿ. ತರೇತ್ ಸೂಬ ಕಾರ್ಗಿಲ್ ವಿಜಯ ದಿವಸ್ ಥೌರಂಗ ಮಾಕ್ಪಿಗನಿ. ಕುನ್ ತರೇತ್ ಸೂಬ ಕಾರ್ಗಿಲ್ ವಿಜಯ ದಿವಸ್ ಥೌರಂಗ ಮರಿ ಲೈನನ ಗಸಿ ಥೌಬಾಲ್ ಕಕ್ಚಿಂಗ್ ಚಾಂದೆಲ್ ಟೆಕ್ನೋಪಲ್ ಅಮದಿ ಸುರಾಜಾನ್ಪುರ್ ಜಿಲ್ಲಾದ ತೋಂಗಾನ್ ತೋಂಗಾನ್ಬ ಥೌರಂ ಕಯಾ ಪಾಕ್ಸನ ಪಾಂಗ್ಥೋಕ್ರೆ. ಅಸ್ಸಾಂ ರೈಫಲ್ಸ್ನ ಸಿಂಧುನ ಥೌಬಾಲ್ ಕಕ್ಚಿಂಗ್ ಅಮದಿ ಚಾಂದೆಲ್ ಜಿಲ್ಲಾದ ಲೈಬ ತೋಂಗಾನ್ ತೋಂಗಾನ್ಬ ಸ್ಕೂಲ್ಸಿಂಗ್ದ ಪ್ಯಾಟ್ರಿಯೋಟಿಕ್ ಕ್ವಿಜ್ ಡಾಕ್ಯುಮೆಂಟರಿ ಸ್ಕ್ರೀನಿಂಗ್ ಜಾತಿಗೆ ಫಿರಾಲ್ ಚಿಂಗ್ಖಟ್ಪ ತಿರಂಗಾ ರ್ಯಾಲಿನಚಿಂಬ ಥೌರಂ ಕಯಾ ಪಾಂಗ್ಥೋಕಿ. ಟೆಕ್ನೋಪಲ್ ಜಿಲ್ಲಾದಸು ಕಾರ್ಗಿಲ್ ಲಾನ್ಗ ಮರಿ ಲೈನನ ತೋಂಗಾನ್ ತೋಂಗಾನ್ಬ ಮಖಲ್ಗೆ ಸಾಂಗ್ದಮ್ನಬ ಅಮದಿ ಮಿಯಾಮ್ ಪುನ್ನ ಖಂಗ್ಮಿನಬಗೆ ಥೌರಂ ಕಯಾ ಪಾಂಗ್ಥೋಕಿ. ಚುರಾಜಾನ್ಪುರ್ ಜಿಲ್ಲಾದನ ಲೇಮ್ನ ಲಾಯಂಬಗೆ ಕೇಮ್ ಅಮ ಪಾಂಗ್ಥೋಕಿ. ಮಧುದ ಐದಿಪ್ ಸಾಂಬ್ರಿರೋಮ್ ಲಾಯಂಕಿ. ಮೇಘಾಲಯಗೆ ಮುಖ್ಯಮಂತ್ರಿ ಅಮಸೂಂಗ್ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ NPPಗೆ ನ್ಯಾಷನಲ್ ಪ್ರೆಸಿಡೆಂಟ್ ಕೊರ್ನಾಟ್ ಕೆ ಸಂಗ್ಮಾನ ಹೈರಿ. ಕಾಂಗ್ಲು ಮಸೀಲ್ಗೆ ಮರಕ್ತ ಥಜನಬ ಅಮಸೂಂಗ್ ವರಿ ವತಾಯಿ ಸಾನದುನ ಮಣಿಪುರದ ಶಾಂತಿ ಅಮಸೂಂಗ್ ತಂಗ್ದು ಲೈತಾಬ ಪೊರಪ ಗಮ್ಗನಿ. ಸಹಿ ಅಹುಮ್ ಹೇಳಂಗ್ಲಬ ಇರಾಂಗ್ ಅಸಿನ ರಾಜ್ಯ ಅಸಿಬು ಸೇಲ್ ಥುಮ್ ಯಾವ್ನ ತೋಂಗಾನ್ ತೋಂಗಾನ್ಬ ಲಮ್ಸಿಂಗ್ದ ಖುಮಾಂಗ್ ಚೌಸಿನ್ಬದ ತಿಂಧಹಲಿ. ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ದ ಲೈಬ MSFDSದ ಪಾಂಗ್ಥೋಕ್ಪ NPP ಮಣಿಪುರ್ ಸ್ಟೇಟ್ ಯೂನಿಟ್ಗೆ ಸಹಿಗೆ ಮಿಫಮ್ದ ಸರುಕ್ ಯಾರದುನ ಮಹಾಂಗ್ನ ಹಾಯ್. ದೋಲ್ ಅಸಿನ ಮಣಿಪುರ್ ಅಮಸೂಂಗ್ ಅವಾಂಗ್ ನುಂಪೋಕ್ ರಾಜ್ಯಸಿಂಗ್ ಸಾಖುತ್ನಬ ಹೋನದುನ ಲಾಕ್ಲಿ. ನಹಾಸಿಂಗ್ದ ಅಹೆನ್ಬ ಶಕ್ತಿ ಬೀದುನ ಅಮಸೂಂಗ್ ಥಬಕ್ ಫಂಗನ್ನಬ ಥೌರಾಂಗ್ ಕಯಾ ಪಾಯ್ಕತ್ಲಿ. ಮಿಯಾಮ್ಗೆ ಏಪ ಥೌರಾಂಗ್ಸಿಂಗ್ದ ಅಹೆನ್ಬ ಮಿದೇಂಗ್ ಥಮ್ದುನ ಕಾಂಗ್ರೂಪ್ ಅಮಸೂಂಗ್ ರಾಜನೀತಿಗೆ ಮಿದೇಂಗಿ ವಾಂಗ್ಮದ ದೋಲ್ ಅಸಿನ ಅವಾಂಗ್ ನುಂಪೋಕ್ ಲಂದಮ್ದ ಥಬಕ್ ಥೌರಂ ಕಯಾ ಪಾಯ್ಕತ್ಲಿ. ಥೌರಮದುದ NPP ಮಣಿಪುರ್ ಸ್ಟೇಟ್ ಯೂನಿಟ್ಗೆ ಪ್ರೆಸಿಡೆಂಟ್ ಡಾಕ್ಟರ್ ಲೋರ್ಹೋ ಎಸ್ ಫೋರ್ಜೆ, ಆರ್ಟ್ ಅಂಡ್ ಕಲ್ಚರ್ ಮಂತ್ರಿ ಡಾಕ್ಟರ್ ಖುರಾಯಿಜಮ್ ಲೋಕೆನ್, MLA ಸಿಂಗ್ ಥೊಂಗಾಮ್ ಶಾಂತಿ, ಜಾಂಗ್ ಹೆಮ್ಲೊಂಗ್ ಪಾನ್ಮೈ, ದೋಲ್ಗೆ ಮೊಕೋಕ್ ತೊಂಬ ಲುಚಿಂಬಸಿಂಗ್ ಯಾವ್ನ ಮಿಯೋಯ್ ಕಯಾನ ಥೌರಮದುದ ಸರು ಯಾಕೆ. ಸೆಕ್ಯೂರಿಟಿ ಫೋರ್ಸ್ನ ಉಖ್ರೂಲ್ ಜಿಲ್ಲಾಗಿ ಮೊಂಕೋತ್ ಚೆಪ್ಪುಮ್ ಖುಲ್ ಅಮಸೂಂಗ್ ಸಂಕಾಯ್ ಖುಲ್ದ ಥಿಬುಹುಮ್ಗೆ ಥವಕ್ ಚಥಬದ ಖುಸು ಕುಲಾಯ್ ಸಿಂಗ್ ಫಗತ್ಲೆ ಹಾಯಿರಿ. ಕುಲಾಯ್ ಸಿಂಗ್ ಅದುದಿ ಲೋಕೇಲ್ ಮೇಡ್ ಪೊಂಪಿ ಗನ್ ಅಮ, 12 ಬೋರ್ ರೈಫಲ್ ಅಮ, ಹೋಮ್ ಮೇಡ್ ಇಂಪ್ರೋವೈಸ್ ಮೋಟರ್ ಸೆಲ್ ಅಮದಿ IED ಅಮಸೂಂಗ್ ಕಾಪ ಯಾರಿಬ ನೊಂಬೆ ಮರು ಖರ ಯಾವ್ರಿ. ಲಿಯಾಂಗ್ಮಾಯ್ ನಗಾಗಿ ಲೈಕಿದ್ರಬ ಮಿಯೋಯ್ ತರುಕ್ಕಿ ಮಫಮ್ದ ಗಸಿ ಕಂಗ್ಲಾಗಿ ನೊಂಚುಪ್ ಥಂಬ ಸನಥೋಂಗ್ದ ತೊಂಗಾನ್ ತೊಂಗಾನ್ಬ ಫುರುಪ್ಕಿ ಮಿಯಾಮ್ನ ಮೈರಾ ಕತ್ತುನ ಇಕಾಯ್ ಕುಮ್ನ ಬೋಲಿ. ಥೌರಮ್ ಅಸಿ ಹೌಜಿ ಹೌಜಿಕ್ ಪಾಂಗ್ಥೋಕ್ಲಿ. ಮಿಯೋಯ್ ತರುಕ್ ಹಾತ್ಪದ ಚೆನ್ನಬಸಿಂಗ್ ಪುಥೋಕ್ತುನ ಅಚ್ಚುಂಬ ವಾಯಲ್ ಫಂಗನಬ ದಾಬಿಶು ತೌರಿ. ಥೌರಮ್ ಅಸಿ ಜಾಯಿಂಟ್ ಟ್ರೈಬ್ ಕೌನ್ಸಿಲ್ಗೆ ಮಿದಿಯಂಗ್ ಮಖಾದ ಜಸ್ಟಿಸ್ ಫಾರ್ ದಿ ಸಿಕ್ಸ್ ಶನ್ ಆಫ್ ಕೌಬ್ರು ಯುನೈಟೆಡ್ ಕಮಿಟಿನ ಸಿಂಧುನ ಪಾಂಗ್ಥೋಕ್ಪನಿ. ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ನ ಹಾಯಿರಿ. ಗಸಿದಗಿ ಹೌದುನ ಥಾ ಅಸಿಗೆ ಕುಲ್ಮಾಪನ್ ಫಾವುಬ ರಾಜ್ಯ ಅಸಿಗೆ ಸಿಂಗ್ ಅಮಸೂಂಗ್ ತಂಪಾಕಿ ಜಿಲ್ಲಾ ಪೂರ್ಣಮಕ್ತ ಅಖಾಕ್ ಅರಾವ್ ಯಾವ್ನ ನೋಂಗ್ ಚುರಬ ಯಾಯ್. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಪುಕ್ನಿಂಗ್ ಇವ ಮನ್ ಕಿ ಬಾತ್ ಕಿ 136 ಸುಬ ಎಪಿಸೋಡ್ ಹಯೆಂಗ್ ನೋಮಾಯಿಜಿಂಗ್ ನುಮಿತ್ಗೆ ಅಯುಬ್ ಪುಂಗ್ 13ದ ಆಕಾಶವಾಣಿಗೆ ಥೋಂಗ್ದ ಸಂದೋಕನಿ. ಥೌರಮ್ ಅಸಿ AIR ನ್ಯೂಸ್, DD ನ್ಯೂಸ್, PMO ಅಮಸೂಂಗ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಂತ್ರಾಲಯಗೆ ಯೂಟ್ಯೂಬ್ ಚಾನೆಲ್ಸಿಂಗ್ದಸು ಲೈವ್ ಸ್ಟ್ರೀಮಿಂಗ್ ತೌದುನ ಸಂದೋಕನಿ. ಥೌರಮ್ ಅಸಿ LRS ಸುರಾಸಾನ್ಪುರದಸು ಸಂದೋಕನಿ. ಮಸಿಗೆ ಮಣಿಪುರಿ ವಾಹನ್ ಥೋಕ್ ಪ್ರಧಾನ ಮಂತ್ರಿ ನೋ ವಾಂಗಾಂಗ್ಬ ಹೇಗ್ ಲೋಯ್ಬಗ ಆಕಾಶವಾಣಿ ಇಂಫಾಲ್ನ ಸಂದೋಕನಿ. ಮಸಿ ಹಯೆಂಗ್ ನಿಮಿದಾಂಗ್ ಪುಂಗ್ ನಿಪಾಲ್ದಸು ಅಮುಖನ ಸಂದೋಕನಿ. ಡೈಲೆಕ್ಟ್ ಲೋನ್ಸಿಂಗ್ದನ ಮತಂಗಿ ನಿಮಿತ್ತ ಸಂದೋಕನಿ. ಕೇಂದ್ರಗೆ ಅನೌಬ ಶಿಕ್ಷಾ ಮಂತ್ರಿ ಪ್ರಹ್ಲಾದ್ ಜೋಶಿನ ಒಯ್ರಗನಿ ಹಾಯಿರಿ. ಶ್ರೀ ಧರ್ಮೇಂದ್ರ ಪ್ರಧಾನ ಫಮ್ ಥಾದೋಕಿಬದಗಿ ಪ್ರಹ್ಲಾದ್ ಜೋಶಿಬು ಶಿಕ್ಷಾ ಮಂತ್ರಿ ಒಯ್ನಬ ಖನ್ಕಿಬನಿ. ಮಹಾಕ್ ಹೌಜಿ ಹೌಜಿಕ್ ಪಾಯಿರುವ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ನ್ಯೂ ಅಂಡ್ ರಿನ್ಯೂವಲ್ ಎನರ್ಜಿ ಮಂತ್ರಿಗೆ ಮಥಕ್ ಅಸಿದ ಶಿಕ್ಷಾ ಮಂತ್ರಿಶು ಒಯ್ರಗನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಶ್ರೀ ಧರ್ಮೇಂದ್ರ ಪ್ರಧಾನಿ ಫಮ್ ಥಾದೋಬಗೆ ಚೇರ್ ಅದು ಅಯಾಬ ಪೀಕ್ರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ರೊಮಾನಿಯಾಗೆ ಕೊಂಗ್ಸತ್ ಲೊಯ್ದುನ ಗಸಿ ನುಂತಿಲ್ ನೈ ದಲ್ಲಿದ ತುಂಕ್ರೆ. ರಾಷ್ಟ್ರಪತಿಗೆ ಕೊಂಗ್ಸದ ಚಿಸ ರೊಮಾನಿಯಾಗಿ ಮಾಕ ಫಮ್ ಮಾನಬ ರಾಷ್ಟ್ರಪತಿ ನಿಕುಸೋರ್ ಡಾನ್ಗ ಉನ್ನದುನ ಲೈಬಾಕ್ ಅನಿಗೆ ಒಯ್ಬ ವಾಫಮ್ಸಿಂಗ್ ಪಾಕ್ಸನ್ನ ಖನಕಿ. ಮರುವಿನ ಲಲೋಲಿತಿಕ್ ಸೆಲ್ ಥುಮ್ ಗಾಕ್ಷಲ್ ಶಿಕ್ಷಾ ಕಲಾ ಸಂಸ್ಕೃತಿ ಡಿಜಿಟಲ್ ಟೆಕ್ನಾಲಜಿ ಅಮಸೂಂಗ್ ರಿನ್ಯೂವೆಬಲ್ ಎನರ್ಜಿಗೆ ವಾಫಮ್ಸಿಂಗ್ದನ ಅಹೆನ್ಬ ಮಿದೇಂಗ್ ಥಮ್ಕಿ. ರಾಷ್ಟ್ರಪತಿ ಮುರ್ಮುನ ರೊಮಾನಿಯಾಗೆ ಪ್ರಧಾನ ಮಂತ್ರಿ ಅಮಸೂಂಗ್ ಪಾರ್ಲಿಮೆಂಟ್ಗೆ ಲುಚಿಂಬಸಿಂಗಸು ಉನಕಿ. ಭಾರತ್ ಅಮಸೂಂಗ್ ರೊಮಾನಿಯಾಗೆ ಬಿಸಿನೆಸ್ ಫೋರಂದ ವಾಂಗಾಂಗ್ಕಿ. Mapamadula Labour Bart Masasinga Zuk Rasta Patiga Hakting and Unaduna, Warisha Ki. Baramasu Romanyagi Marida Miam Gitabok Torum Sing the Ayan Batang Long Nobigamak Bucharest University of Economic Studies, the Honorium Doctorate Kimana Pitun Ikai Kumaki, Paulo Jare.

ಹರಿಹರನ ಮದಿ ಸದ್ನಾ ಸರ್ಗಂಗೆ ಅಪುನ್ಬ ಕೊಂಜಲ್ದ ಗೀತ ಅಸಿ ತಹಂಜಕಿಬಗ ಲುಯ್ನನ ಪುಂಫಮಸ್ತ ಲಾಂಥುಕ್ಚಬ ಗೀತ್ ಕಿ ಥೌರಂ ಲುಯ್ ಶಿಂಜರೆ.